ಗಣ ಗಣ ಗಣ ಗಣ ಗಣ ಗಣ ಯಗಣ ಧಂ ಧಣ ಧಣ ಧಣ ಧಣ ಧಣ ಧಣ ಧಣ ಧಣ ಧಗಣ ಜಂ ಗಣ ಗಣ ಧಣ ಗಣ ಪಗಣ ಝಂ ಗಣ ಗಣ ಫಣ ಗಣ ರಗಣ ಝಂ ಯಗಣ ಮಗಣ ಜಗಣ ಗಗಣ ಥಗಣ ಪಗಣ ರಗಣ ಜಗಣ ಜಗ ಮಗ ಜಗ ಗಣ ಥಗ ಪಗ ರಗ ಝಣ ಯಗಣ